0: ಕೀಚಕವದ ಯನು ವಿರಾಟ ಪರಮಭವಂ ಸಮಪ್ತಿ ಸಮಪ್ತಿ.
1: ಕೀಚಕವದ ಚಿಂದು ಯಕ್ಷಗಾನ ವಿನ್ನರು.